ಪ್ರಮುಖ ಜಿತಮನೆ ಮೂಲವು ಶೋಕೈರೆ ಕೃಪಾ ಕರೋ ಮುಜವು ಪರೆ ಸುಖ ನಿಧಿ ಸಹಜಾನಂದ ಗುಣ ತಮಾರ ಗಾವವಾ ಬುದ್ಧಿಯಾಪಜೋ ಸುಖ ಕಂದ.